ಇದೆ ಬಸವ ಕೇದಿ ಸರ್ದೇ ಚಿಕಿಂ ಕಲರ್ ಮೇಲೆ ವೇಜಿಸ ರೆಡ್ ಕಲರ್ ಯೋವಿ ಯಲೋ ಕಲರ್ ಯೋವಿ ರೆಡ್ ರೆಡ್ ವೇರ್ ವಚವೇಸ ರೆಡ್ ಕಲರ್ ಸಿದ ಅಗಾಬ ಸೂಚ ಮಚೇರ್ ವಚವೇ ಓ ಅಗೇ ನಪಾಸ್ ದೇ ಕಿತೋ ಸಿದ ಶರ್ವಕೆ ಕನಾ ಚಿದ್ರೆ ಸಲೋರ್ ನೆಮ್ ಬ್ಯೋನ್ ವಚವೇಸ ಅಗೇ ನಪಾಸ್ ಸಿದ ಬಿಲ್ಕುಲ್ ದ ಟೂಲ್ ಸಿದ ಗಚಾನ್ ಕೆ ಯಾನಿ ರ್ಕುಸ್ ಕೆ ಓ ಯಖಶಿ ಅಗೇ ನಪಾಸ್ ಚಾನ್ ಕೆ ಬಿಯಾಚ ದಾ ಚಾಣ ಕೈ ನೋ ಅಗಿನ ಪಸ್ ದಾ ಯೋ ಸಫಾ ಬುತಲಿ ತವ ಚವೆ ಓ ದಾ ಸ್ಟೋರ್ ಕೈ ನೋ ದಾ ಸಿ ಜರ್ ಖರೋಪಿ ಜಿ ನಾ ಕಚಾ ಜಹನ್ ಕಿ ಸಿ ಜಿ ದಾ ಹೋ ಬುಖರೋಪ ಜಿ ನಾ ಖರೋಪಿ ಜಿ ಸಾ ಹೋಕ್ ಶಿಜ್ ದೈ ಬೇಚಿ ದಾ ಫ್ರಿಜ್ ಕಿ ಶಿಜ್ ದೈ ಕಲ ಹಾ ಜಿ ದೋಸೆ ಶರ್ಬತ ದಾ ಜರ ಕಿ ಸಿ ಕನಾ ದೇ ನಾ ಸಿರ್ಫ ಔರ್ ಸಿರ್ಫ ದೇರ್ ನಾ ಸಿರ್ಫ ಔರ್ ಸಿರ್ಫ ದ್ವಿ ದ್ರಿ ಚಮಚಿ ಯಾ ದ್ವಾ ದ್ರಿ ಗಡಾ ಪಸಾ ಪಶ್ತೋ ಕೆ ದ್ವಾದ್ರಿ ಗಡಾಪ ಜಿ ಬಿಲ್ಕುಲ್ ಆ ಗಿಲಸ್ತ ಚವೈ ಯೋ ಗಿಲಸ್ತ ಯೋ ಗಡಾಪ ಸಹಿದಾಯ ದಾ ಇಂತಿ ಹೈ ಖೋಜ್ ಹುಯಿ ಅಗೇ ನಾ ಪಾಸ್ ತೋ ಸಿ ದೇಖೆ ಠಂಡಾ ಯಖೆ ಉಬಾ ಚವೈ ಕಬ ಯಖೆ ಉಬನೆ ಘರ ಮೇ ಉಬೈ ಉಬರ ಪಕೆ ಚವೈ ಟಿಕ್ಸ ಲಾಯ ಆ ದೇಖೆ ಕಾ ಶಖ್ತ ಉಬೈ ಡೈರೆಕ್ಟ ತಯೋರ್ ಶರ್ವಾದ ಶಾ ಬಿಲ್ಕುಲ್ ಬುಠೇಮ್ ನೋ ಖಲಿ ಓ ದಾಬು ದಾಸಿ ಬಿ ಹಿ ಜೋರ್ ಶಿ ಕನಾ ಚಿದಕಿ ಮ ತರಿಕಾ ಮಿ ತೋಶ ತಬೆ ಚಿ ಕಬೆಲ್ ಕೋ ರೂಹ ಅಫ್ಜಾದ ಶಾ ಹಗಸರಂಗ ಬಜ಼ೂರ್ ಕಿ ರೂಹ ಅಫ್ಜಾ ಮೇ ಲವೇ ಶಿ ಕನಾ ಬಿಲ್ಕುಲ್ ವಾಗ ಸಿ ದರಾಗಿ ಜಿ ರೂಹ ಅಫ್ಜಾದ ಬಸ್ ಗಿಲಸ್ ತಲಶ್ ಕಿ ಅಚವೈ ಸುಮ್ರ ತೋಸಿ ತೇವರವೈ ಅಮ್ರ ಚಿ ದಾಗಿ ಮಿಕ್ದಾರ್ ಸರ ಅಚವೈ ಓ ಅಮ್ರ ಉಬ ಪಕೆ ಅಚವೈ ಟಿಕ್ಸ್ಲಾ ಓ ಡೈರೆಕ್ಟ್ ಡೈರೆಕ್ಟ್ ಮ ಶರ್ಬಾತ್ ತೇವರ ವಿ ಸೀದಾ ಕಖಪಲ ಚೆ ಕ ಗೆಸ್ಟ್ ತೇವರವೈ ಟೇಮ ಮ ನಜೆ ಯಕಿ ಜಿ ಗುರು ಬನೇಸ್ ಕಲರ್ ಚಿ ಮಿಸ್ತಾ ದಿಕಾ ಲಿಲಾರಿ ಸುಖ ದಿ ಅಸ್ಸಲಾಮು ಅಲೈಕುಮ್ جی جناب السلام علیکم جی وعلیکم السلام سوک تیر سر کیم زینا اوکے چھوٹی محفوظ پروگرام کے تھا ویلکم ہر کا لہ سٹڈی ماشی محفوظ شاہ دوں بالکل ٹھیک ٹھاک فٹ فاٹ ہرابا کرم تھی دعا گانے محفوظ پروگرام تے سر وڑی سر دتے روی اچھا شنم رج پوہا کا ساحد ہے بالکل شنم رج چیری خالق خری خو ڈیر ترخانہ ڈیر لشکی خوشی ہوئی شاہ بالکل بالکل خبر ہی شروع کی بل خبر ہے سر تھی آئی نیم پوخوی او نیم کا چاوی او داسی چال بو سر کوی چ کتریے بے نا صرف پمانز بھی سیرے یو مراج پو صرف پمانز وسیرے خوش دیر تر خمر دیر تر خمر چنا شاد مرچو کیو قسمونه ملے ویجی غلش کی خوش جی ابو پخوی دیر تر خنا نا اب مے دیتا نقصان ور کئی دیر تر خنا نقصان کوی انسان تا جی آپ کو گرمائی کے ڈیر نقصان کے اوکے جی دیکھا کا بولے یو جہان منا چاہ دعا سلام جی جی جی جی اوکے جی دیکھا کا بولے یو جہان منا تھینک یو سو ویری مچ فار کالنگ ملنگ دے گٹے دے وکھڑے وہ ملنگ دے گٹے دے وکھڑے یو دے ہیر ٹھول کڑو بل دے وکھڑل دیدا نونا گورو بنیکس کلر السلام علیکم السلام علیکم السلام علیکم اوکے چی اوکے چی اوکے چی نیکسٹ کلر بو گورو چی مشرا کال لاری سو تی سے فنو سدا 291 292 جی السلام علیکم السلام علیکم اے ہے اوکے چی نیکسٹ میسج چاکا وچ میں اکرا وزیر ڈیڈیکیٹ فار یو اچھا ڈیڈیکیٹ فار
اچھا ایک رام وزیر بھائی میں ایک رام وزیر مائی سویٹ برو ڈیڈیکیٹ فار یو زی دیدن کول نشم او سپوک میں زما پزے او کدی دانو نا ڈیر شا ڈیر شاٹا پا ایکرا وزیر یو جہان ماننا نیکسٹ وائی کنا چھ میں ایکرا وزیر ٹکٹ فار اچھا روشی خان وے چھ دروجے تند تر ما ہام وی د دیدن تند تر کیا مت پر وے نا ایکرا وزیر یو جہان ماننا تھینک یو سو ویری مچ ہاں